ದೀರ್ಘ ತ್ರಿಭಂಗಿ ಶಾಂತ ದುರ್ಜಂದಲ್ ಡಂಡನ್ ಅಸುರ ಬಿಹಂಡನ್ ದುಷ್ಟ ನಿಕಂಡನ್ ಆದ್ಭೃತಿ ಚಚ್ರಾಸುರ ಮಾರಣ ಪತಿತು ಧಾರಣ ನರಕ ನಿವಾ